ಗಮ ಗಮ ಗಸ ಅಪ್ಪ ನಿನ್ನಿದಾದ ಸಾಸ ನಿನ್ನಿಗಾಗ ಪರನಿ ಸಗಮ ಪಪ್ಪ ಊಟ ತಿಲೆ ಕೋಯಿಲ್ ಪುರ ತಗದಿಮಿ ತಳಂಗು ತಗದಿಮಿ ತಗದಿ ತಗದಿಮಿ ತೂ ದಿತ್ತು ತಗಡ ತಗಡ ತಗಡ ತಗಡ ತಗಡ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮಿ ತಗದಿಮ